ಮಾಮ ಹೆಲಸ ಇಷ್ಕ ಏಟಂ ವಾಮ ಹೆ ಗಂಗು ತಾರುಣ್ಯ ತುಲಭೇ ಭಾಮ ಹೆಲಸ ಇಷ್ಕ ಏಟಂ ವಾಮ

ಬಾಮ ಹೆಲತ ಇಷ್ಕಹತ ಏಟಂ ಬಾಮ ಹೆ ಗಂಗು ತಾರುಣ್ಯ ತುಲಭೆ ಬಾಮ ಹೆಲತ ಇಷ್ಕಹತ ಏಟಂ